0: ಆಕಾಶವಾಣಿ ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಹೊನ್ನು ಮಾಯೆ ಎಂಬರು ಅಲ್ಲಮ ಪ್ರಭುಗಳ ವಚನದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಗಣಪತಿ ಭಟ್ ಹಾಡಿದ್ದಾರೆ.
2: Welcome to today's devotional music program. Dear listeners, let us begin the program with a composition of Allama Prabhu sung by Ganapati Bhat. Honnu Maayi Embaro.

0: ಚಂದ್ರಿಕಾ ಗುರುರಾಜ್ ಅವರು ಹಾಡಿರುವ ಪುರಂದರದಾಸರ ಒಂದು ದೇವರ ನಾಮ. ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು.
1: ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು. ಸಂಗ್ ಬೈ ಚಂದ್ರಿಕಾ ಗುರುರಾಜ್, ರಿಟನ್ ಬೈ ಪುರಂದರದಾಸ.

0: ಭಜಿಸಿ ಬದುಕಿಲು ಮಾನವ, ಕನಕದಾಸರ ರಚನೆ ಕೇಳಿ ಜಿ ಆರ್ ಜಯ ಹಾಗೂ ರಾಜಮ್ಮ ಕೇಶವಮೂರ್ತಿ ಮತ್ತು ಪದ್ಮಾ ಗುರುದತ್ ಹಾಡಿದ್ದಾರೆ.
1: ಜಿ ಆರ್ ಜಯ, ರಾಜಮ್ಮ ಕೇಶವಮೂರ್ತಿ ಅಂಡ್ ಪದ್ಮಾ ಗುರುದತ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಕನಕದಾಸ, ಭಜಿಸಿ ಬದುಕಿಲೋ ಮಾನವ.

0: ಕೆಜಿ ಕನಕಲಕ್ಷ್ಮಿ ಅವರು ಹಾಡಿರುವ ಕನಕದಾಸರ ಒಂದು ರಚನೆ, ನೀ ಮಾಯೆಯೊಳಗೆ ನಿನ್ನೊಳು ಮಾಯೆಯೋ.
1: ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ರಿಚನ್ ಬೈ ಕನಕದಾಸ, ಸಂಗ್ ಬೈ ಕೆಜಿ ಕನಕಲಕ್ಷ್ಮಿ.

ವೃಂದಗಾನದಲ್ಲಿ ಈಗ ಕೇಳೋಣ ದೇಶಭಕ್ತಿ ಗೀತೆಯನ್ನು. ಯುಗ ಯುಗದಲ್ಲಿ ಸಂಸ್ಕೃತಿಯನ್ನು ಮೆರೆದಿಹ. ನೌ ಲೆಟ್ ಅಸ್ ಲಿಸನ್ ಟು ಪೇಟ್ರಿಯಾಟಿಕ್ ಸಾಂಗ್ ಸಂಗ್ ಇನ್ ಕೋರಸ್. ಯುಗ ಯುಗದಲ್ಲಿ ಸಂಸ್ಕೃತಿಯನ್ನು ಮೆರೆದಿಹ.

0: ಗಣಪತಿ ಭಟ್ ಅವರು ಹಾಡಿರುವ ದೇವರ ದಾಸಿಮಯ್ಯ ಅವರ ಒಂದು ವಚನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ.
1: ಗಣಪತಿ ಭಟ್ ಪ್ರೆಸೆಂಟಿಂಗ್ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ರಿಟನ್ ಬೈ ದೇವರ ದಾಸಿಮಯ್ಯ.

0: ಓರಿಹೆನೆಂಬ ಒಡಲು, ಅಂಬಿಗರ ಚೌಡಯ್ಯ ಅವರ ಒಂದು ವಚನ. ಎಂಆರ್ ಮಂಜುಳ ಹಾಡಿದ್ದಾರೆ.
1: ನೌ ಎಂಆರ್ ಮಂಜುಳ ಪ್ರೆಸೆಂಟಿಂಗ್ ಓದಿಹೆನೆಂಬ ಓಡಲು, ರಿಟನ್ ಬೈ ಅಂಬಿಗರ ಚೌಡಯ್ಯ.

0: ಬಿಆರ್ ಗೀತಾ ಅವರು ಹಾಡಿರುವ ದೇವರ ದಾಸಿಮಯ್ಯ ಅವರ ಒಂದು ವಚನ ಕರಿಯ ನಿತ್ತಡೆ ಒಲ್ಲೆ.
1: ನೌ ಬಿಆರ್ ಗೀತಾ ಪ್ರೆಸೆಂಟಿಂಗ್ ಕರಿಯ ನಿತ್ತಡೆ ಒಲ್ಲೆ, ರಿಟನ್ ಬೈ ದೇವರ ದಾಸಿಮಯ್ಯ.

0: ರಂಗಬಾರು ಪಾಂಡುರಂಗ ಬಾರೋ, ಪುರಂದರದಾಸರ ರಚನೆ ಇದು, ಚಂದ್ರಿಕಾ ಗುರುರಾಜ್ ಹಾಡಿದ್ದಾರೆ.
1: ರಂಗಬಾರೋ ಪಾಂಡುರಂಗ ಬಾರೋ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಚಂದ್ರಿಕಾ ಗುರುರಾಜ್.

0: ಕೃಷ್ಣ ಹಾನಗಲ್ ಅವರ ದನಿಯಲ್ಲಿ ವಾದಿರಾಜರ ಒಂದು ರಚನೆ ಕಂಜಾಕ್ಷ ಕಾಯೆಯ ಕರುಣಾನಿಧಿಯೇ.
1: ನೌ ಕೃಷ್ಣ ಹಾನಗಲ್ ಪ್ರೆಸೆಂಟಿಂಗ್ ಕಂಜಾಕ್ಷ ಕಾಯೆಯ ಕರುಣಾನಿಧಿಯೇ, ರಿಟನ್ ಬೈ ವಾದಿರಾಜ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, you just heard various compositions rendered by various artists. This devotional program was a contribution of Akashwani Bengaluru, Anytime Indian Music.

0: ಆಕಾಶವಾಣಿ ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ
1: ಅಮೃತ ವೆಂಕಟೇಶ್
0: ಭಾಗವಹಿಸುವ ವಿದ್ಯಾರ್ಥಿನಿ
1: ಅಪೇಕ್ಷಾ
2: ನಮಸ್ತೆ ಮಾಮ್
3: ನಮಸ್ತೆ ಅಪೇಕ್ಷಾ ಈಗ ಶ್ಯಾಮಶಾಸ್ತ್ರಿ ಅವರ ಸೌರಾಷ್ಟ್ರ ರಾಗ ಮತ್ತು ಚತುರಶ ಅಟತಾಳದ ವರ್ಣದ ಮುಕ್ತಾಯ ಸ್ವರ ಮಾಡ್ತಾ ಇದ್ವಿ ಅದರ ಮೊದಲನೇ ಸಾಲನ್ನು ಬರ್ಕೊಂಡಿದ್ದೀರಿ ಅನ್ಸುತ್ತೆ ಅದು ಒಂದ್ಸತಿ ಹೇಳ್ತೀನಿ ಆಮೇಲೆ ಮುಂದುವರ್ಸೋಣ

ಸರಿ, ಎರಡನೇ ಆವೃತ್ತ. ದೈವತನಲ್ಲಿ ಎಂಡ್ ಆಗತ್ತೆ ಮೊದಲನೇ ಸಾಲು, ಅದಕ್ಕೆ ಈ ನಿಷಾದವನ್ನು ದೈವತದಿಂದ ಶುರು ಮಾಡಿ. ನೀ ಸರಿ ಸ ಷಡ್ಜಕ್ಕಿಂತ ದೈವತದಿಂದ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ.

ಸರಿ ಇದೆ. ಇದಾದ್ಮೇಲೆ ನಾ ಮನವಿಗೆ ವಾಪಸ್ ಹೋಗ್ಬೇಕು. ನೀ ಸರಿ ಸಾರಿ ಗಮನ ಮನವಿ ನೀ. ಒಂದ್ಸತಿ ಪಲ್ಲವಿ ಅನುಪಲ್ಲವಿ ಮುಕ್ತಾಯ ಸ್ವರ ಹಾಡೋಣ.

ಅದು ಅರ್ಥ ಆಗಿದೆಯಲ್ವಾ? ಪಲ್ಲವಿ ಅನುಪಲ್ಲವಿ ಮುಕ್ತಾಯ ಸ್ವರ ಪೂರ್ವಾಂಗ ಆಗಿದೆ. ಚರಣ ಭಾಗ ಬರ್ಕೊಳ್ಳಿ. ಸ್ವರ ಮೊದಲು ಹೇಳ್ತೀನಿ ಚರಣ ಭಾಗಕ್ಕೆ. ಇದು ಮಧ್ಯಮ ಕಾಲನಲ್ಲಿ ತಗೊಳ್ಳೋಣ. ಒಂದು ಕಳೆನಲ್ಲಿ ಹಾಡ್ಕೊಳ್ಳೋಣ.

ಮೊದಲನೇ ಲಘುವಿನ ಭಾಗ ಪ ಮ ದ ದ ಸ ನಿ ದ ಪ ಅದುವರೆಗೂ. ಮಧ್ಯಮ ಕಾಲದಲ್ಲಿ ಎರಡು ಅಕ್ಷರ ಆದಮೇಲೆ ದ ಪ ಮ ಗ ರಿ ಎರಡನೇ ಲಘುವಿನಲ್ಲಿ ಶುರುವಾಗುತ್ತೆ.

ಆ ದೈವತಕ್ಕೆ ನಾಲ್ಕು ಅಕ್ಷರ ಕಾರ್ವೆ ಇದೆ. ಪ ಮ ದ ಸ ನಿ ದ ಪ, ಪಂಚಮಕ್ಕೂ ನಾಲ್ಕು ಅಕ್ಷರ.

0: ಬರ್ಕೊಂಡಿದಿರಲ್ವಾ, ಇದಕ್ಕೆ ಸಾಹಿತ್ಯ ಭಕ್ತುಡೈನ ನಾಪೈ ಇಂತವಾದ ಮಾಯಮ್ಮ. ಇದು ಹೇಗ್ ಬರುತ್ತೆ ಅಂತ ಮುಂದಿನ ತರಗತಿನಲ್ಲಿ ನೋಡೋಣ. ನಮಸ್ತೆ.
1: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು
2: ಅಮೃತ ವೆಂಕಟೇಶ್,
1: ಭಾಗವಹಿಸಿದ ವಿದ್ಯಾರ್ಥಿನಿ
2: ಅಪೇಕ್ಷಾ.
1: ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಕುಮಾರ್ ದಾಸ್ ಅವರ ಗಾಯನ ಕೇಳುವಿರಿ. ರಾಗ್ ಭೈರವ್, ಖಯಾಲ್ ವಿಲಂಬಿತ್ ಜಪ್ತಾಲ್ ವಿದ್ಯಾಧರ, ದೃತ್ ತೀಂತಾಲ್ ಜುಮಿನಾಕೋ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಶ್ರೀ ಡಿ ಕುಮಾರ ದಾಸ್. ರಾಗ್ ಭೈರವ್, ಖ್ಯಾಲ್ ವಿಲಂಬಿತ್ ಜಪ್ತಾಲ್ ವಿದ್ಯಾಧರ, ದೃತ್ ತೀಂತಾಲ್ ಜೋ ಮೀನಾಕೋ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಕುಮಾರ್ ದಾಸ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶಶಿಕಾಂತ್ ಕುಲಕರ್ಣಿ, ಹಾರ್ಮೋನಿಯಂ ಶ್ರೀಕಾಂತ್ ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಾಲ್ ಕೌನ್ಸ್, ಖಯಾಲ್ ವಿಲಂಬಿತ್ ಜಪಲ್ ಶ್ಯಾಮ ಸುಂದರ, ಧೃತ್ ತೀನ್ತಾಲ್ ಕೋಯಲಿಯ ಬೋಲೆ ಹಾಗೂ ತರಾನಾ.
1: You are listening to vocal recital by Shri D. Kumaradas. He is accompanied on tabla by Shri Shashikant Kulkarni, harmonium by Shri Shrikant Kulkarni. Continuing the concert, now listen to Raag Malkaus. Khyal Vilambit Jhaptal, Shama Sundara, Drat Teen Tal, Koyaliya Bole and Tarana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಕುಮಾರ್ ದಾಸ್ ಅವರ ಗಾಯನ ಕೇಳಿದಿರಿ. ಪಕ್ಕದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ, ಹಾರ್ಮೋನಿಯಂ ಶ್ರೀಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಡಿ ಕುಮಾರದಾಸ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ, ಹಾರ್ಮೋನಿಯಂ ಬೈ ಶ್ರೀ ಶ್ರೀಕಾಂತ್ ಕುಲಕರ್ಣಿ.
2: This program is the contribution of Akashvani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿ ಕಾರ್ಯಕ್ರಮ ಯಕ್ಷ ಸಂಗೀತ. ಕರಾವಳಿ ಕರ್ನಾಟಕದ ಕಲಾ ಪ್ರಕಾರವಾದ ಯಕ್ಷಗಾನದ ಸಂಗೀತ ವೈವಿಧ್ಯ ಹಾಗೂ ವೈಶಿಷ್ಟ್ಯತೆಯ ಕುರಿತಾದ ವಿಶೇಷ ಕಾರ್ಯಕ್ರಮ ಸರಣಿ ಯಕ್ಷ ಸಂಗೀತ. ರಚನೆ ಮತ್ತು ಪ್ರಸ್ತುತಿ ಡಾ ಕಬ್ಬಿನಾಲೆ ವಸಂತ ಭಾರದ್ವಾಜ್. ನಿರ್ಮಾಣ ಡಾ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.

0: ಯಕ್ಷಸಂಗೀತ.
1: ಯಕ್ಷಗಾನ ಪ್ರಸಂಗಗಳಲ್ಲಿ ಡವಳಾರವೆಂಬ ಹಾಡುಗಳು ಬಹಳ ಪ್ರಸಿದ್ಧ. ಶೋಭಾನೆಯ ಹಾಡುಗಳನ್ನು ಇಲ್ಲಿ ಢವಳಾರವೆಂಬ ಹೆಸರಿನಿಂದ ಕರೆಯಲಾಗಿದೆ. ಮಾನಸೋಲ್ಲಾಸವೆಂಬ ಗ್ರಂಥದಲ್ಲಿ ವಿವಾಹೇ ಧವಲಸ್ತಥಾ ಉತ್ಸವೇ ಮಂಗಲಯೋಗೇಯ ಎಂಬ ಉಲ್ಲೇಖವಿದೆ. ಸಂಗೀತ ರತ್ನಾಕರ, ಸಂಗೀತ ಸಮಯಸಾರ, ಸಂಗೀತ ಸುಧಾಕರ ಮೊದಲಾದ ಗ್ರಂಥಗಳಲ್ಲಿ ಧವಳ ಗೀತೆಗಳ ವಿಶ್ಲೇಷಣೆ ಇದೆ. ಕನ್ನಡ ಸಾಹಿತ್ಯದಲ್ಲೂ ಧವಳದ ಹಾಡುಗಳ ಕುರಿತು ವಿದ್ವಾಂಸರು ಚರ್ಚಿಸಿದ್ದುಂಟು. ಗಂಗೆ ಧವಳ, ಮಂಗಳಗೌರಿ ಧವಳ ಇತ್ಯಾದಿ ಕೃತಿಗಳಲ್ಲಿ ಧವಳ ತ್ರಿಪದಿ, ಧವಳ ಚೌಪದಿ, ಧವಳಾರ್ಧ ಷಟ್ಪದಿಗಳು ದೊರೆಯುತ್ತವೆ. ಯಕ್ಷಗಾನದ ಧವಳಾರ ಹಾಡುಗಳು ನಿರ್ದಿಷ್ಟ ಛಂದೋಬಂಧಗಳಲ್ಲ. ಅಂಶಲಯಾತ್ಮಕವಾದ ಶೋಭಾನೆ ಹಾಡುಗಳನ್ನು ಯಕ್ಷಗಾನದಲ್ಲಿ ಧವಳಾರಗಳೆಂದು ಕರೆಯಲಾಗಿದೆ. ಕೆಲವು ಕಡೆ ಮಾತ್ರಾಗತಿಯ ಧವಳಾರಗಳೂ ಇವೆ. ಏಕತಾಳ, ರೂಪಕತಾಳ, ತ್ರಿಪುಟ ತಾಳಗಳಲ್ಲಿ ಯಕ್ಷಗಾನದ ಧವಳಾರಗಳನ್ನು ಹಾಡಲಾಗುತ್ತದೆ. ಈಗ ಕೆಲವು ಧವಳಾರಗಳನ್ನು ಯಕ್ಷಗಾನದಲ್ಲಿ ಕೇಳೋಣ.

ಶಾರ್ಂಗದೇವನ ಸಂಗೀತ ರತ್ನಾಕರದಲ್ಲಿ ಕೀರ್ತಿ ಧವಲ ಎಂಬ ಪ್ರಭೇದದಲ್ಲಿ ಪದ್ಯಪಾದಕ್ಕೆ 10, 14 ಅಥವಾ 15 ಮಾತ್ರೆಗಳು ಇರುತ್ತವೆ ಎಂದು ಹೇಳಲಾಗಿದೆ. ಯಕ್ಷಗಾನ ಧವಳಗಳಲ್ಲಿ ಅಂತಹ ವಿಭಿನ್ನ ಮಾತ್ರಾಗಣ ವಿನ್ಯಾಸದ ಧವಳಗಳಿವೆ. 3 ಚತುರ್ಮಾತ್ರಾಗಣಗಳು ಮತ್ತು 2 ಮಾತ್ರೆ, 2 ಷಣ್ಮಾ

ಈ ಮಾತ್ರಾಗತಿಯ ಢವಳಾರ ಅಂತ್ಯದಲ್ಲಿ ಶೋಭಾನೆ ಎಂದು ಅಂಶಗಣ ಲಯಕ್ಕೆ ಹೊರಳುವುದು ಗಮನಾರ್ಹ. ಹಾಗೆ ನೋಡಿದರೆ ಇಂತಹ ಮಿಶ್ರ ವಿನ್ಯಾಸಗಳು ಯಕ್ಷಗಾನದಲ್ಲಿ ಹೇರಳವಾಗಿ ದೊರೆಯುತ್ತವೆ. ಹೀಗೆ ಅಂಶಗಣ ಮತ್ತು ಮಾತ್ರಾಗಣ ಮಿಶ್ರಣದ ಪದ್ಯಗಳು ಯಕ್ಷಗಾನದ ವಿಶಿಷ್ಟ ಗುಣಲಕ್ಷಣಗಳಲ್ಲಿ ಒಂದು. ಪೂರ್ವಾರ್ಧದಲ್ಲಿ ಸಾಮಾನ್ಯವಾಗಿ ಅಂಶಲಯಾತ್ಮಕವಾಗಿರುವ ರಚನೆಗಳು ಉತ್ತರಾರ್ಧದಲ್ಲಿ ಮಾತ್ರಾತ್ಮಕವಾಗುತ್ತವೆ. ಇಂತಹ ಛಂದೋಬಂಧಗಳು ದಾಸ ಸಾಹಿತ್ಯದಲ್ಲೂ ದೊರೆಯುತ್ತವೆ. ಯಕ್ಷಗಾನದಲ್ಲಿ ಇಂತಹ ಛಂದೋ ಮಿಶ್ರಣದ ಹಾಡುಗಳನ್ನು ಈಗ ಕೇಳೋಣ.

ಈ ಪದ್ಯಬಂಧದ ಪೂರ್ವಾರ್ಧದಲ್ಲಿ ಛಂದೋವತಂಸವೆಂಬ ಅಂಶಲಯದ ಛಂದೋಬಂಧವಿದೆ. ನಾಲ್ಕು ಪಾದಗಳ ಛಂದೋವತಂಸದ ಉತ್ತರಾರ್ಧದಲ್ಲಿ ಮೂರು ಮತ್ತು ನಾಲ್ಕು ಮಾತ್ರಾಯುಗ್ಮದ ಐದು ಸಾಲುಗಳಿವೆ. ಇದೊಂದು ಸೃಜನಶೀಲ ರಚನೆ. ಪೂರ್ವಾರ್ಧದಲ್ಲಿ ನಿಧಾನ ತ್ರಿಪುಟ ತಾಳ ಮತ್ತು ಉತ್ತರಾರ್ಧದಲ್ಲಿ ತ್ವರಿತ ತ್ರಿಪುಟ ತಾಳದ ನಿರ್ವಹಣೆ ಶೋಭಾಯಮಾನವಾಗಿದೆ. ಪಾರ್ಥಿಸುಬ್ಬನ ಚೂಡಾಮಣಿ ಪ್ರಸಂಗದಲ್ಲಿ ಇಂತಹ ಛಂದೋಮಿಶ್ರಣದ 25 ಪಾದಗಳ ಪದ್ಯಬಂಧವೊಂದಿದೆ. ಇದು ಯಕ್ಷಗಾನ ಕಾವ್ಯದ ಅತಿ ದೀರ್ಘಬಂಧ ಎನ್ನುವ ಮನ್ನಣೆ ಗಳಿಸಿದೆ. ವರ್ಣ, ಗಣಪರಿವೃತ್ತಿ, ಚಗಣಮಾಲೆ ಮುಂತಾದ ವಿಶೇಷತೆಗಳುಳ್ಳ ಈ ಹಾಡನ್ನು ಈಗ ಕೇಳೋಣ.

ಯಕ್ಷಗಾನವೆಂದರೆ ಹೆಚ್ಚಾಗಿ ವೀರರಸದ ಕಥೆಗಳು. ಕಲ್ಯಾಣಗಳು ನಡೆಯುವ ಮೊದಲು ದೇವಾಸುರರ ನಡುವೆಯೋ ರಾಜ ಮಹಾರಾಜರ ನಡುವೆಯೋ ಕಾಳಗಗಳು ನಡೆಯಲೇಬೇಕು. ಸುಧನ್ವ ಕಾಳಗ, ಕರ್ಣಾರ್ಜುನ ಕಾಳಗ, ತಾಮ್ರಧ್ವಜ ಕಾಳಗ, ಅತಿಕಾಯ ಕಾಳಗ, ವಾಲಿಸುಗ್ರೀವರ ಕಾಳಗಗಳು ಕೇವಲ ಕಾಳಗಗಳ ಕಥೆಗಳು. ರತ್ನಾವತಿ ಕಲ್ಯಾಣ, ರತಿ ಕಲ್ಯಾಣ, ಕನಕಾಂಗಿ ಕಲ್ಯಾಣ, ದ್ರೌಪದಿ ಸ್ವಯಂವರ ನಡೆಯುವ ಮೊದಲು ಕಾಳಗಗಳು ನಡೆದೇ ನಡೆಯುತ್ತವೆ. ಒಂದು ಯುದ್ಧದಂತೆ ಮತ್ತೊಂದು ಕಾಳಗವಿರುವುದಿಲ್ಲ. ಶಸ್ತ್ರಗಳ ಮೂಲಕ ಯುದ್ಧ ಮಾಡುವುದಕ್ಕಿಂತಲೂ ಮೊದಲು ಮಾತಿನ ಮೇಲಾಟ ನಡೆಯುವುದು ಯಕ್ಷಗಾನ ಕಾಳಗಗಳ ವೈಶಿಷ್ಟ್ಯ. ಈ ರೀತಿಯ ವಾಗ್ಯುದ್ಧಕ್ಕೆ ಆಸ್ಪದವೀಯುವ ಪದ್ಯಗಳ ಜೋಡಣೆ, ಅವುಗಳ ಗಾಯನಕ್ರಮ, ನರ್ತನ ವೈವಿಧ್ಯ, ಇವು ಯಕ್ಷಗಾನದ ವೀರರಸದ ರಸಘಟ್ಟಿಗಳು. ಬಡಗುತಿಟ್ಟು ಮತ್ತು ತೆಂಕುತಿಟ್ಟು ಈ ಎರಡರ ಯುದ್ಧ ಪದ್ಯಗಳ ಧಾಟಿ ಬೇರೆ ಬೇರೆಯೇ. ಎರಡಕ್ಕೂ ಅವುಗಳದ್ದೇ ಆದ ಗಾಯನ ಶೈಲಿ ಇದೆ. ಮೊದಲಿಗೆ ಬಡಗುತಿಟ್ಟಿನ ವೀರರಸದ ಪದ್ಯಗಳನ್ನು ಕೇಳೋಣ.

ಬಡಗುತಿಟ್ಟಿನಲ್ಲಿ ಭೀಷ್ಮ ಪರಶುರಾಮರ ಯುದ್ಧವನ್ನು ಕೇಳಿದಿರಿ. ಈಗ ತೆಂಕುತಿಟ್ಟಿನಲ್ಲಿ ಇಂದ್ರಜಿತು ಶ್ರೀರಾಮ ಹನುಮಂತರೊಂದಿಗೆ ಮಾರಾಂತ ಬಗೆಯನ್ನು ಕೇಳೋಣ.

0: ಯಕ್ಷಸಂಗೀತ ವಿಶೇಷ ಸರಣಿ ಕಾರ್ಯಕ್ರಮ ಈವರೆಗೆ ಪ್ರಸಾರವಾಯಿತು. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ತೆಂಕುತಿಟ್ಟಿನ ಭಾಗವತರು ಕುಬಣೂರು ಶ್ರೀಧರ ರಾವ್, ಮೃದಂಗ ಜನಾರ್ದನ ತೋಳ್ಪಡಿತ್ತಾಯ, ಚೆಂಡೆ ಕೃಷ್ಣಮೂರ್ತಿ ಪಾಂಗಣ್ಣಾಯ. ಬಡಗುತಿಟ್ಟಿನ ಭಾಗವತರು ಗಣಪತಿ ಭಟ್ ಸಾರಿಗ್ರಾಮ, ಮೃದಂಗ ಅನಂತ ಪದ್ಮನಾಭ ಪಾಠಕ್, ಚೆಂಡೆ ಶಂಕರ ಬಾಳೆಕುದ್ರು. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.
1: ಕೇಳುಗರೆ, ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಕೇಳುಗರೆ, ಇದುವರೆಗೂ ಯಕ್ಷ ಸಂಗೀತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದಿನ ಭಾಗ ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
3: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಎಂಸಿ ಜ್ಯೋತಿ ಅವರಿಂದ ವೀಣಾವಾದನ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ಡಿಆರ್ ಚೇತನ್ ಮೂರ್ತಿ, ಘಟ ಎಸ್ಎನ್ ನಾರಾಯಣಮೂರ್ತಿ. ಮೊದಲಿಗೆ ಮುತುಸ್ವಾಮಿ ದೀಕ್ಷಿತರ ರಚನೆ ಸುರುಟಿ ರಾಗ ಆದಿತಾಳದಲ್ಲಿದೆ ಬಾಲಸುಬ್ರಹ್ಮಣ್ಯಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ಎಂಸಿ ಜ್ಯೋತಿ. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಡಿಆರ್ ಚೇತನ್ ಮೂರ್ತಿ, ಆನ್ ದ ಘಟಂ ಎಸ್ಎನ್ ನಾರಾಯಣಮೂರ್ತಿ. ಟು ಬಿಗಿನ್ ವಿತ್ ಬಾಲಸುಬ್ರಹ್ಮಣ್ಯಂ, ಕಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಸುರುಟಿ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಸಿ ಜ್ಯೋತಿ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ಡಿಆರ್ ಚೇತನ್ ಮೂರ್ತಿ, ಘಟ ಎಸ್ಎನ್ ನಾರಾಯಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ವಲ್ಲಿನಾಯಕ ಮುತ್ತಯ್ಯ ಭಾಗವತರ ರಚನೆ, ಷಣ್ಮುಖ ಪ್ರಿಯರಾಗ ಆದಿತಾಳ. Dear listeners, you are listening to Veena Recital by M.C. Jyoti. Accompanies are on the Mridangam, D.R. Chetan Murthy, on the Ghatam, S.N. Narayana Murthy. Continuing the program, now let us listen to a composition of

ಇದುವರೆಗೂ ಎಂಸಿ ಜ್ಯೋತಿ ಅವರಿಂದ ವೀಣಾ ವಾದನ ಕೇಳಿದ್ರಿ. ಮೃದಂಗ ಸಹಕಾರ ನೀಡಿದವರು ಡಿಆರ್ ಚೇತನ್ ಮೂರ್ತಿ, ಘಟ ಎಸ್ ನಾರಾಯಣ ಮೂರ್ತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard Veena recital by M.C. Jyoti. She was accompanied on the Mridangam by D.R. Chetan Murthy, on the Ghatam, S.N. Narayan Murthy. Akashwani, Bengaluru, anytime, Indian music.

0: 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಜಯಂತಶ್ರೀ. ಖಯಾಲ್ ವಿಲಂಬಿತ್ ತೀನ್ ತಾಲ್ ಜಬತೆ ಪೀಹು.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಐ ಪಂಡಿತ್ ರಾಜಶೇಖರ್ ಮನ್ಸೂರ್. ರಾಗ್ ಜಯಂತಶ್ರೀ. ಖ್ಯಾಲ್ ವಿಲಂಬಿತ್ ತೀನ್ ತಾಲ್ ಜಬತೆ ಪೀಹು.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಡಾ ರವಿಕಿರಣ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೌಶಿಕಡ ಖಾಯರ್ ವಿಲಂಬಿತ್ ತೀಂತಾಲ್ ಕೋಲೋ ಮನವೇ ಸಖಿ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. He is accompanied tabla by Dr. Ravi Kiran Nakod and harmonium by Shri D. Kumar Das. Continuing the concert, now listen to Rag Kaushi Kannada. Khyal Vilambit Tintal, Kolo Manavu Sakhi.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಲ ಸಹಕಾರ ನೀಡಿದವರು ಡಾಕ್ಟರ್ ರವಿಕಿರಣ್ ನಾಕೋಡ್. ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಡಾಕ್ಟರ್ ರವಿ ಕಿರಣ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್.
0: ದಿಸ್ ಪ್ರೋಗ್ರಾಂ ವಾಸ್ ಡಿಸ್ಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಈ ಕಾರ್ಯಕ್ರಮದಲ್ಲಿ ಆಲಿಸೋಣ ಆರ್ ಮೋಹನ್ ಅವರಿಂದ ಕ್ಲಾರಿಯೋನೆಟ್ ವಾದನ. ವೈಲಿನ್ ಸಹಕಾರದಲ್ಲಿದ್ದಾರೆ ಸಿಎನ್ ತ್ಯಾಗರಾಜು, ಮೃದಂಗ ತುಮಕೂರು ಬಿ ಶಶಿಶಂಕರ್, ಘಟ ಶರತ್ ಕೌಶಿಕ್, ಮೋರ್ಚಿಂಗ್ ಟಿಎ ರಾಮಾನುಜಂ. ಮೊದಲಿಗೆ ಪ್ರಣಮಾಮ್ಯಹಂ ಗೌರಿ ಸುತ್ತಂ, ಮೈಸೂರು ವಾಸುದೇವಾಚಾರ್ಯರ ರಚನೆ, ಗೌಳರ ಆದಿದಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಕ್ಲಾರಿನೆಟ್ ರಿಸೈಟಲ್ ಬೈ ಆರ್ ಮೋಹನ್. ಅಕ್ಸ್ ಆರ್ ಆನ್ ದ ವೈಲಿನ್ ಸಿಎನ್ ತ್ಯಾಗರಾಜು, ಆನ್ ದ ಮೃದಂಗಂ ತುಮಕೂರು ಬಿ ಶಶಿಶಂಕರ್, ಆನ್ ದ ಘಟಂ ಶರತ್ ಕೌಶಿಕ್ ಅಂಡ್ ಆನ್ ದ ಮೋರ್ಚಿಂಗ್ ಟಿಎ ರಾಮಾನುಜಂ. ಟು ಬಿಗಿನ್ ಪ್ರಣಮಾಮ್ಯಹಂ ಗೌರಿ ಸುತಂ, ರಿಟನ್ ಬೈ ಮೈಸೂರು ವಾಸುದೇವಾಚಾರ್, ಸೆಟ್ ಟು ಗೌಳರಾಗ ಆದಿತಾಳ.

ಇನ್ನೀಗ ಜಿಎನ್ ಬಾಲಸುಬ್ರಹ್ಮಣ್ಯಂ ವಿರಚಿತ ಸರಸ್ವತಿ ನಮೋಸ್ತುತೆ ಸರಸ್ವತಿ ರಾಗ ರೂಪಕ ತಾಳ. ನೌ ಅ ಕಾಂಪೋಸಿಟ್ ಆಫ್ ಜಿಎನ್ ಬಾಲಸುಬ್ರಹ್ಮಣ್ಯಂ ಸರಸ್ವತಿ ನಮೋಸ್ತುತೆ ಸೆಟ್ ಟು ಸರಸ್ವತಿ ರಾಗ ರೂಪಕ ತಾಳ.

ಮನವ್ಯಾಲಕಿನ್ ಚರ ತ್ಯಾಗರಾಜರ ರಚನೆ ನಳಿನಾಕಾಂತಿರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಮನವ್ಯಾಲಕಿನ್ ಚರ ರಿಟನ್ ಬೈ ತ್ಯಾಗರಾಜ ಸ್ಟು ನಳಿನಾಕಾಂತಿರಾಗ ಆದಿತಾಳ.

ಮೋಹನ್ ಅವರಿಂದ ಕ್ಲಾರಿಯೋನೆಟ್ ವಾದನ ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಿಎನ್ ತ್ಯಾಜು, ಮೃದಂಗ ತುಮಕೂರು ವಿ ಶಶಿಶಂಕರ್, ಮೋರ್ಚಿಂಗ್ ಟಿಎ ರಾಮಾನುಜಂ, ಘಟ ಶರತ್ ಕೌಶಿಕ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ಕೃಪಯ ಪಾಲಯ ಶೌರೆ, ಚಾರುಕೇಶಿರಾಗ ಮಿಶ್ರ ಚಾಪುತಾಳದಲ್ಲಿದೆ ಸ್ವಾತಿ ತಿರುನಾಳರ ರಚನೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಕ್ಲಾರಿನೆಟ್ ರಿಸೈಟಲ್ ಬೈ ಆರ್ ಮೋಹನ್. ಅಕಂಪನೀಸ್ ಆರ್ ಆನ್ ದ ವಯಲಿನ್ ಸಿಎನ್ ತ್ಯಾಗರಾಜು, ಆನ್ ದ ಮೃದಂಗಂ ತುಮಕೂರು ವಿ ಶಶಿಶಂಕರ್, ಆನ್ ದ ಘಟಂ ಶರತ್ ಕೌಶಿಕ್ ಅಂಡ್ ಆನ್ ದ ಮೋರ್ಚಿಂಗ್ ಟಿಎ ರಾಮಾನಂ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್, ಸೆಟ್ ಟು ಚಾರುಕೇಶಿರಾಗ ಮಿಶ್ರ ಚಾಪುತ್ತಾಳ, ಕೃಪಯ ಪಾಲಯ.

ಇದುವರೆಗೂ ಆರ್ ಮೋಹನ್ ಅವರಿಂದ ಕ್ಲಾರಿಯೋನೆಟ್ ವಾದನ ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ಸಿಎನ್ ತ್ಯಾಗರಾಜು, ಮೃದಂಗ ತುಮಕೂರು ಬಿ ಶಶಂಕರ್, ಘಟ ಶರತ್ ಕೌಶಿಕ್, ಮೋರ್ಚಿಂಗ್ ಟಿಎ ರಾಮಾನುಜಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಕ್ಲಾರಿಯೋನೆಟ್ ರಿಸೈಟಲ್ ಬೈ ಆರ್ ಮೋಹನ್. ಅಕಂಪನಿಸ್ ವರ್ ಆನ್ ದ ವಯಲಿನ್ ಸಿಎನ್ ತ್ಯಾಗರಾಜು, ಆನ್ ದ ಮೃದಂಗಂ ತುಮಕೂರು ಬಿ ಶಶಿಶಂಕರ್, ಆನ್ ದ ಘಟಂ ಶರತ್ ಕೌಶಿಕ್ ಅಂಡ್ ಮೋರ್ಚಿಂಗ್ ಟಿಎ ರಾಮಾನುಜಂ. This program is a contribution of Akashavani Bengaluru, anytime, Indian music.